ಕೈಲಾಸ ಕಾಸು ಜೀಕೋಶ ಮೊನ್ನೆ ಮಹಿರಾ ಬಣ್ಣ ಲಾಗಿ ಆ ಇಂದ್ರ ಪತಿ ಮಾರದ್ ನಡೆಯಲ್ಲ